ಅಂಡ ಜಿಜಿರ್ಲೆ ಖಾಣಿ ಸಜ್ಜದ ಸೋಮಿತ್ತ ನಾನಕ ಸರಾಮಿರ ಜಂತ ನಾನು ಜಿತ್ ಪಾಕ ಸಮಾಲ ಸಬನ ಜಿನ್ ಕೃತ ಕೃಣಾಕ್ಯ ಚಿಂತ ಬೇಕೃಣಿತ ಸೋಕೃತ ಚಿಂತಾ